ಸ್ಥಾನವಲಸಿನ ಶುದ್ಧ ದೇವದೂತಿ ಅಂತ ಮಹಾಪಾಲನೆ ಸರ್ವವ್ಯಾಪ್ತ ಸರ್ವ ಪರಾಕ್ರಮ ಮಹೋತ್ತಮ ದೇವಿ ಅಲ್ಲ ಸದಾ ಕಾಲ ಸದಾ ಕಾಲದ ಮಹಿಮೆಯ ದೇವ ಸೀಲು ಸ್ವರ್ಗವನ್ನು ವೆಡವಾಸೆ ಕರಣ ಶುದ್ಧ ದೇವದೂತೆ ಒಬ್ಬಹಸೇ ಶುದ್ಧೈ ಶುದ್ಧೈ ಕಿಯಮಿನ್ ದಿವಾರ ದೇಖಿ ನೊಣವತ್ವ ಗಾಯನ ಪುನ್ವನ ಸಹ ದೇವನ ಇಹಲ ಸ್ವರ್ಗವನ್ನು ವೆಡವಾಸೆ ಕರಣ ಒಬಗೆ ಶುದ್ಧ ದೇವದೂತೆ ದಹಸ್ವರ ದಹಸ ದಸ ದಸಾತ್ಮರ ದಸ ದಹಸಾಕ್ತವನ ದೇವದೂತ ಸೇನಾ ವಲ್ ಸ್ವಕೀಯ ಮಹಿಮೆಯ ಪಸಗತ ಒಬ್ಬ ಹಂಸಿದಿರಿಯೇ ವೆದವೆಟೆ ಮೀನಿ ಒಬ್ಬ ಹಂಸೆ ಶುದ್ಧಾಯಿ ಒಬ್ಬ ಹಂಸೆ ಶುದ್ಧಾಯಿ

ಸೇವ ನಮಸ್ಕಾರ ಕಲ್ಪಿಸಿ ಹಾಲೆಲೂಯಾ. ಒಬ್ಬರ ಸ್ತುತಿವೇ ವಾ ಸ್ವಾಮಿ, ಒಬ್ಬರ ನಮಸ್ಕಾರವೇ ಸ್ವರ್ಗಿಕ ದೇವದೂತ ಸೇನಾವಲನ ನಮಸ್ಕಾರ ಸಮಗಮೇ ನಮಸ್ಕಾರ ಮುಸುಕರನು ಅಭಿಮೇ ಬಿಲಾವೆ. ಒಬ್ಬರ ಸ್ತುತಿವೇ ವಾ ಯಮೇ ಉನ್ವಾನ್ಸೇರ ನಮಸ್ಕಾರ ಕಿರೀಮ ನದರ ಕರಾನ್ನೇ ನಾಮ ಉನ್ವಾನ್ಸೇರ ನಮಸ್ಕಾರ ಕರಾನ ಯಮೇ ಪಾದಾ ಕರಾನ್ನೇ ನಾಮ ಉನ್ವಾನ್ಸೇರ ನಮಸ್ಕಾರ ಕರ್ಣ ದೀವ್ ಉನ್ವಾನ್ಸೇರ ನಮಸ್ಕಾರ ಕರ್ಣ ಮುಖ ಯಮೇ ನದರ ಕರಾನ್ನೇ ನಾಮ ಏವಾ ವಸಾದ ಮನ್ನೇ ನಾಮ ಪೊಲವೇ ಅತಿ ಕಲ್ ಖತಾ ಕೊಟ ದೇವಿಯನ್ ವಾನ್ಸೇರ ಸಿಮಿ ಮಹಿಮೆಯ ಏ ಕಲ್ ವಿಸಿ ಲಬಾ ದಿನವಾಯ ಪೊಲವೇ ತಿಬಿನ ವೃಕ್ಷ ಕಥಾ ಕೊಟ ದೇವಿಯನ್ ವಾಂಸೇವ ನಮಸ್ಕಾರ ಯಮೇಕ್ ಒಬಟ ನಮಸ್ಕಾರ ಕರನ್ನ ಬಾಧಾ ಕರೆನ್ನೇ ನಾಮ ಯಮೇಕ್ ದೇವಿಯನ್ ವಾಂಸೇವ ಕರನ್ನ ನಮಸ್ಕಾರ ನತರ ಕರನ್ನೇ ನಾಮ ಇರ ಅಂದ ತಾರಕ ದೇವಿಯನ್ ವಾಂಸೇವ ಹಿಮಿ ನಮಸ್ಕಾರ ವಾಂಸೇವ ಉತ್ಸವನವಾಯ ಹಲ್ಲೆಲೂಯಾ. ಒಬ್ಬರ ನಮಸ್ಕಾರ ವೇವಾ ಸರ್ವ ಪರಾಕ್ರಮ ಆನಂದ ಒಬ್ಬರ ಸಮಾನ ಕಿಸಿ ವೆಟ್ನತ ಒಬಗೆ ಮಹಿಮೆ ಲಬಾಗನ್ನಟ ಸ್ವರ್ಗವಲಿನ್ ಬೆಟ್ಟನು ದೇವಿ ದೇವದೂತ್ಯ ಪೊರಕತಿ ಒಬ್ಬ ಹಿಮಿ ಮಹಿಮೆ ಅತ್ಕರಗನ್ನಟ ಪೊಲವೇ ವಿವಿಧ ಮನುಷ್ಯ ತರಗ ಕರತಿ ನಮೂತ್ ದೇವಿಯನ್ ಮಹರ್ಷಿಗೆ ಮಹಿಮೆ ಅತ್ತಗಸಿ ಹೆಗ್ಗೆ ಕಾಟದ ಪೊಲವೇ ದೇವಿವರು ನೈಕಿಯಾಗನ್ನ ಕಿಸ್ತು ಕೋಟಿಯ ದೇವಿವರು ನೈಕಿಯಾಗನ್ನ ಸ್ವರ್ಗ ಬಲಿ ಬೆಟ್ಟನು ಅಶುದ್ಧ ದೇವದೂತೆಯ ಒಬಗೆ ಮಹಿಮೆ ಅತ್ತಗಸನ್ನಟಾದನ್ನೇ ಅವ್ರ ಸ್ವಕೀಯ ಗೌರವ ಉದಸ ಸ್ವಕೀಯ ಲಾಭ ಉದಸ ಮನುಷ್ಯನ್ ರವಟನ್ನೋಯ ನಮುತ್ ಒಬ ಪಮನ ಮನುಷ್ಯ ಸದಾ ಕಲ್ ಹಿಮ ಪ್ರೇಮ ಕರ್ಣ ದೇವಿಯ ಒಬಗೆ ಸಲಸು ಜನಗತ ಹೆಕ್ಕೆ ಕಾಟದ ಬಹೋ ದಿನ ದೇವಿಯ ಮಹರ್ಷಿವ ಪ್ರತಿಕ್ಷೇಪಕನ ತಮ ಸಿದ್ವಲ ಮಾರ್ಗವಲ ಹರಿ ಅಮಿನ್ ಸಿಡಿಂದೆ ನಮ ತುನ್ನು ಹರ್ಷೆ ಕೇನ ಸೇಖ ರಂದ ರಿದೀದ ಮಾಗೆಯ ಮಮ ಕೆಮತಿ ಕೆನಾಟೇವ ದೇವಿ ಕೆಮತಿ ಕೆನಾಗೆ ನೇವಾ ಗಾಂಧಿಮಿ ಪೊಲವೇ ರಜವರು ಪತ್ಕರನ್ನೇದ ಪಹಕರನ್ನೇದ ಮಮಯ

ರಿದ್ವಿವಲಾಗೆವಿನ್ ನೆಗೆನ ಕುಮರಿ ಕೌರುದು ಗೀಪದ ರಚನೆ ಸಹ ಸಂಗೀತ ನಿರ್ಮಾಣ ಗರು ಬರ್ಸಿಲಿನ್ ಜಯಕುಡಿ ಪೀತುವ ಗೀತ ಗಾಯನೆ ಕಲ್ಯಾಣಿ ವಂಚನಾಥ ಸಮಗ ಸೇವಿನಿ ರಾಜಪಕ್ಷ ನವ ಸಂಗೀತಾಧ್ಯಕ್ಷನೆ ಸುಧಾ ಪ್ರಿಯಶಾಂತ್.